0: ಅದರಿದ ಒಮನ್ ಸೂರ ವಲಕತ್ತಾಯಿ ಹಲಗ ಅದರಿದ ಒಮನ್ ಸೂರ ವಲಕತ್ತಾಯಿ ಹಲಗ ಅಬೂಕುವ ಆಮ್ ನಮ್ ತುವ ಲದ ಫಲಗ ಅಬ ಮೋ ತುವ ಕತ್ತಲಿ ಹಾ ಫರ ಇಶ್ ಹಗ ಸ್ರುವಾಲ್ ಇಂದ ಶಲಗ ಗಲ್ತಲಿಯಾನ್ ಇಶಗ ತರಿ ಪುರುಸ್ ಲದಾಗ ಮದಬ್ರ ಕೋಕನ್ ವ ಕಾಲಾಯಿ ತಸೈ ಬಲ್ಮಿಸ್ತಿರ್ ತಿರ್ಮೆಕ್ ವಲ ಥಾಲಾಯಿ ಇತಿ ದೇನ ಫ್ರಿಂಜ್ ಉತ್ತರ ಸಾಂಬಲಾಯಿ ಒತ್ಮ ತನ ದೀಪ್ ಕುಲೋ ತನ ಉಲ್ಲದ ಕಾಲಾಯಿ ವಾಲಿದ್ದಾಗ ಆತ್ಕೂ ಕೂಯ್ ಕಿಲ್ಕಲ್ ಹೆಬರ ಗನಹಾನ ಯೋಮ್ ತಲ ಅಕಲ್ ಮರೀತ್ನ ಬೆಲಾಲ ಸಾರ್ಹಾನ ತ್ವಲ್ಲಂ ನಾಕ ಮಂಗಬ್ ದಮ ಸಕ ಬಲಾನ ಉಲಾದ್ಮನ್ ಉದ್ಮನ್ ತೋಮಲ್ಲೋಮ್ ಲಿತ್ಕಬಿದಾದ್ನ ಲಾತ್ತಾಯ್ ಊನ ಇತ್ತಮ ಅಲ್ಲ ಹಲಾಲ್ನ ಇಶ್ಶಿಫರ್ನ ಮತ್ತೂನ ಇತ್ತವಾಕ ತಾಬ್ಯಬ್ನ ಅಕ್ಬರ್ ಗುಬಲು ಬ್ಲೂನ ಅನೌ ಅಂತ ಹಂಬಲ ಇದಿಮ್ಮ ಗಬ್ಬಲ ಹಮ್ಮೂನ ಉಲಾದ್ ಕುಲೋ ತ್ಲದಿಗ್ಗೆ ಕುಲ್ಲೋಮ್ ಲ್ಹಬರ್ ರಿಸೂನ ಅವ್ವಲದ್ ಲಸೋತ್ ಅವರ್ ಮಲಾಥನ್ ಮನ್ನಮಾಯಲ್ ಹರ್ಮೂನ اللي تب من مستير يتب تلافونا اللي تب من مستير بار يتب تلافونا ناي دامات كم سال الله
1: هو لا رأس تسمى رأس تسمى جخو هاقري نوبلو جخو هاقري نحن ببعدنا ينقزارينا بتليام مساعدين ينقزارينا ننا چونا کو اهلنا ايرتراوي ان سي چونا کو اهلنا يلو منبي منبي لوورها راسي تسمها راس تسمى وير استسمى ب